ಭವಸ್ಯೇತಿ ಜಗನ್ನಾಮದೇ ನಮೋ ರುದ್ರಾಯ ನಕ್ಷತ್ರನಾಮದೇ ನಮೋ ನಮಃ ಸೂದಾಯ ಹಂದೆವಿನಾಮದೇ ನಮೋ ನಮೋ ರೋಹಿತಾಯ ಸ್ತವದೇಕ್ಷಣಾಮದೇ ನಮೋ ನಮೋ ಭವಂದೇ ವಾರಿ ಸಿದ್ಧಾಗುದಿ ನಾಮದೇ ನಮೋ ಮಂತ್ರಿಣೇ ಬಾಣಜಕ್ಷಣ ಉಚ್ಚರಿ ಗೋಕಾಯ ಕೃತಪತಿ ನಾಮದೇ ನಮೋ ನಮಃ ಕೃಷ್ಣಾಯ ದಯಾದಾವತಿ ನಾಮದೇ ನಮೋ ನಮಃ ಸಾಯಮಾನ ನಿಬೇದನಾಭ್ಯ ನಾಮದೇ ನಮೋ ನಮೋ ನಿಗಂಗಣೇ ಗೋ ತಗೋಪಾಸ್ತೇನ ನಾಮದೇ ನಮೋ ನಮೋ ನಿಚರಿ ರುಚಿರಾಯ ಅರಣ್ಯ ನಾಮದೇ ನಮೋ ನಮೋ ಪಂಚದೀಪರಿ ಸ್ಥಾವಿ ನಾಮದೇ ನಮೋ ನಮೋ ನಿಗಂಗಣೇ ನಿಗಂಗಣೈ ಕೋತಿ ಗ್ರಾಮದೇ ನಮೋ ಮಾದರಿಗಾಭ್ಯೋ ಜೀಗಾ ಕೃಷ್ಣಾಮದೇ ನಮಃ ಶ್ರೀಮದ್ಯೋ ನಕ್ತಿಗ್ನಂದ ನಾಮದೇ ನಮಃ ನಮೋ ಶನೈ ಗಿಣೇ ಗಿರಿಜರಾ ಗುಲುಂಜ ನಾಮದೇ ನಮೋ ಏಕಮದ್ಭ್ಯೋ ದನ್ಬಾ ವಿಷಮೋ ನಮೋ ಮಾದನ್ಬಾ ನೇಭ್ಯಃ ಬ್ರಜನಾನೇ ವಿಷಮೋ ನಮಃ ಅನ್ನಮಾತಿ ಸುದ್ಧಿಶೋ ನಮೋ ನಮೋ ಬೀಸರತಿ ವಿಷಮೋ ನಮೋ ಮಾಸದ್ಭ್ಯೋ ಜಾಗದಿಶೋ ನಮೋ ನಮಃ ಸಯಾನೇಭ್ಯಃ ಸೇನೇ ವಿಷಮೋ ನಮೋ ನಮಸ್ತ ನಮಸ್ತಿಶದ್ಭ್ಯೋ ದಾದಿಶೋ ನಮೋ ಮಾಸ ಭಾಭ್ಯೋ ದಾದಿಶೋ ನಮೋ ನಮೋ ಶ್ವೇಭ್ಯೋ ಜಗದಿಶೋ ನಮೋ ನಮಃ ಅಭ್ಯದನೇಭ್ಯೋ ವಿವಿಧಿ ಅಂದೆ ವಿಷಮೋ ನಮೋ ನಮೋ ಗಣಾಂತರಿಕೋ ದಿಶೋ ನಮೋ ನಮೋ ಗಣೇಭ್ಯೋ ಗಣಪತಿ ವಿಷಮೋ ನಮೋ ನಮೋ ಭ್ರಾತೇಭ್ಯೋ ಭ್ರಾದ್ವಿಶೋ ನಮೋ ನಮೋ ಕೃತ್ಯೇಭ್ಯೋ ಕೃತ್ಸವ ದಿಶೋ ನಮೋ ನಮೋ ಭೈರೂಪೇಭ್ಯೋ ವಿಶ್ವರೂಪೇ ವಿಷಮೋ ನಮೋ ನಮಃ ಸೇನಾಭ್ಯಾ ದೀನಾನ್ ವಿಷಮೋ ನಮೋ ನಮೋ ರಥಭ್ಯೋ ರಥ ವಿಶ್ವ ನಮೋ ನಮಃ ಪಿತೃಭ್ಯ ಸಂಗ್ರಹಿತ್ರ ವಿಷಮೋ ನಮೋ ನಮೋ ಮಹಾದ್ಯೋ ವಿಷಮೋ ನಮೋ ನಮಃ ನಮಸ್ತ ಕ್ಷಪ್ರತಿಕಾರ ವಿಷಮೋ ನಮಃ ಕುಲಾಲೇಭ್ಯ ಗ್ರಹ್ಮಾರ ವಿಷಮೋ ನಮೋ ನಮೋ ನಿಗಾದೇಭ್ಯ ಪಂಜಶ ವಿಷಮೋ ನಮೋ ನಮಃ ಧ್ವನಿಭ್ಯೋ ಮೃಗ ವಿಷಮೋ ನಮೋ ನಮಃ ಸಭ್ಯಃ ಸಭತಿ ವಿಷಮೋ ನಮೋ ನಮೋ ವಾಯುರುದ್ರಾಜ ನಮಃ ಶರಭಾವಿತ ವಿಷಮದೇ ನಮೋ ನೀಲಕವೈತ ಗಂಡಾಜ ಮಹಾ ಕಪತಿ ನಿತ್ಕೇ ರಾಜ ಮಾತಾ ತ್ರಾಕ್ಷಾಯ ಸತದನ್ ಮನೇಜ ನಮೋ ಗಿರೀಶಾಯ ವಿಷ್ಣಾ ಮೇಡುಷ್ಮಾ ಚೇಕುಂದ ಮನು ದ್ವಾಜ ವಾಮನ ನಮೋ ಬ್ರೈತ ಜುಬ್ಬರ ಗೀಯ ನೂರಾ ಮೇಡುಷ್ಮಾ ಚೇ ಕೋತಿ ಮತಿ ನಮೋ ನಮೋ ವರದ್ವಾಜ ವಾಮನ ನಮೋ ಬ್ರೈಯದೆ ಚಬ್ಬರ ಗೀಯ ಸೇತ ನಮೋ ವರದಾಜ ಸವರದೇಜ ನಮೋ ಗ್ರಾಜ ವರದ್ವಾಜ ಮಾಶಿ ಬೀಜಾಜ ರಾಜ ಮಾ ಶೀಘ್ರ ದಿವ್ಯ ಮೂರ್ಮ್ಯಾಜ ಸುವನ್ಯಾಜ ನಮೋ ನಾದೇ ದಿವ್ಯಾಯ ಜಾ ನಮೋ ಜೇಷ್ಠಾಯ ಗುರುಷಾಯ ಮಾ ಗುರುಪಜಾಯ ಜಾ ಪರಮ ಪ್ರತಿಮಾಯ ಜಾ ಪಗಲ್ವಾಜ ನಮೋ ಜಗನ್ಯಾಯ ವಿದ್ಯಾಜ ಮಾ ಸೋಪ್ಯ ಸರ್ವೇಂದ್ರ ಜಾಯ ನಮೋ ಜಾಮ್ಯ ದಕ್ಷೇ ಮಾ ನಮಾ ಲೋಕ್ಯ ಜಾ ವಸಾನ ಉರ್ವರ್ಜಾಯ ಕಲ್ಯಾಣ ನಮೋ ಬನ್ಯಾಜ ಜಾನ್ ಮಹಾ ಶ್ರವಾಜ ಪ್ರತಿಶ್ರವಾಯ ನಮಃ ಸುಗಣಾಜ ಹೃದಾಜ ಮಾ ಸೂರಾಜ ಉಪೇದನ ನಮೋ ಬಿಲ್ಮಿನೇಜ ಕವಚನೇಜ ನಮೋ ಬ್ರಹ್ಮಣೇಜ ಬರುವುದಿ ನಮಃ ಹೃದಯ ದುಂದುಭ್ಯಾಜ ಅನನ್ಯಾ ನಮೋ ದೃಷ್ಣವೇದ ನಮೋ ದೃಷ್ಣವೇದ ಪರಮರಿ ನಮೋ ನಿಗಂಗಣೇ ಜಯ ಕುತಿಮತಿ ನಮಸ್ತೆ ವಿಘ್ನ ಕವಿ ಜಾಯುದಿ ನಿಮ್ಮ ಸ್ವಾಯುಧಾಯುಧ ಸುಧನ್ಮ ನೇಜ ಅನ್ಮಾ ಸೃತ್ಯಾಜ್ಮಾ ಗಾಟೆ ನಿಭ್ಯಾಜ್ಮಾ ಕುಲ್ಯಾದಸ್ಯ ನಮೋ ನಾದಿಯಾಯ ಸಬ್ಬಶಂತಾಜ್ ಮಾ ಗುಭ್ಯಾಜ ಬಟ್ಟೆ ನಮೋ ಬೇಕೇ ಬುದ್ಧಿ ನಮೋ ವರ್ಗ ಜಾವರ್ಗ ನಮೋ ವಾದ್ಯ ಇರ್ಬೇಕು ಮಾಯಿನ ಬಾಸ್ಬಾಯಿ ಬಾಸ್ತುಬಾಯಿ ಮಾ ಸೋಮಾಜರ ಸೋಮಾಜರ ಸೋಮಾಜರು ದ್ರಾಯ ನಮ ಸಾಮ್ರಾಜ್ಯ ಶೃಂಗ ವೇಜ ಪಶುಪತೇಜ ಮುಂಗುರ ಭೀಮಾಜ ನಮೋ ಗ್ರೇವದಾಸ ಗುರುವದಾಯ ನಮೋ ಅಂದ್ರೇ ಧನಿಕ್ಷೇಭ್ಯೋ ಹರಿಕೇಶಭ್ಯೋ ನಮಸ್ತಾರಾಯ ನಮಃ ಶಂಭುವಾಜ ಮಯೋಭುವಾಜ ನಮಃ ಶಂಕರಾಜ ಮಂಗರಾಜ ಮಾ ಶಿವಾಜಿ ರುದ್ರಾಜ ನಮಃ ಭಾರತ್ಯಾಜ ವಾರ್ಜ್ಯಾಯ ಜನ್ಮಾವೃತನಾಯ ಚೌತ್ರನಾಯ ನಮಸ್ತಿ ಹೃದಯ ಕುಲ್ಯಾಜ ಮಾ ಶಕ್ತಿಯಾಜ ಬೈನ್ಯಾಜ ಮಾ ಸಿಗತ್ಯಾಜ ವಿಭಾಜ ನಮಗು ಸ್ಥಿರಾಯ ದಕ್ಷಿಣಾಯ ನಮಃ ಕಪಡದಿನ ಜೋ ಲೋಸೈ ಮೈರಣ್ಯಾಜ ಪ್ರಭುತ್ಯಾಜ ಮರ್ಜ್ಯ ಗೋಷ್ಠಾಯ ನಮಸ್ತಲ್ಪ್ಯಾಜ ಕೇಶಾಯ ನಮೋ ರೇದಜಾಯ ನಿರ್ಪ್ಯಾಜ ಮಾ ಗಾಟಾಯ ನಮಃ ಅರ್ಜನ ಮಾ ಗುಲ್ಯಾಜ ನಮೋ ಲೋಪ್ಯಾಜ ಲೋಪ್ಯಾಜ ನೂರ್ಪ್ಯಾಜ ಮಹಾ ಪರ್ಣಾಯಜ ಪರ್ಣ ಶತಾನ ಮೋ ಗ್ರಮಣಾಜ ಗ್ರಂಥಿ ಮಾಗದೆ ಆಗತ ಬರಿ ಗುರು ಗುರುದೇವ ತಮ ಗುರುಜೋ ನಮೋ ಗಿರಿ ಬಿಯೋ ದೇವಾನ ಅಬ್ಬು ಗ್ರೇ ಬಿಯೋ ದೇವಾನ ಗುರುದೇವ ಬಿಯೋ ನಮೋ ಜನವತ್ಕೆ ಬಿಯೋ ನಮೋ ಗುಣಕ್ಕೆ ಬಿಯೋ ನಮಾನ ಹೃದೇಭ್ಯಃ ಸಹಸ್ರಾಣಿಧ ನಿಗಂಗಿಣ ತೇಭ್ಯೋ ನಮೋಸ್ತು ದೇನೋ ವಂದು ದೇನೋ ಮೃಡಯಂತು ದೇ ಚಂದಿ ಮೋಜ ಶ್ರೋ ದೇಶ ಮೇ ಗಾಂಜಂ ಬೇ ದಮಃ ನಮೋ ಸುರೇಭ್ಯೋ ದೇವ ದಿವ್ಯಾಂಜೇ ಗಾ ಮನ್ನ ಮಿಗೋ ತೇಭ್ಯೋ ದಸ್ವರ ಆತಿರ ದಸ ದಸ ದಕ್ಷಿಣ ದಸ ಪ್ರತಿಚರ ದಸೋ ದೇಶ ದೂರ್ದ್ವಾ ತೇಭ್ಯೋ ನಮೋಸ್ತು ದೇನೋ ವಂದು ದೇನೋ ಮೃಡಯಂತು ದೇ ಚಂದಿ ಮೋಜ ಶ್ರೋ ದೇಶ ಮೇ ಗಾಂಜಂ ಬೇ ದಮಃ ಹರಿಹಿ ಓಂ ನಾವಂ ಭೈಕೋ ಸೋಂ ಪ್ರತಿ ತವ ಮನಸ್ಸು ಹೃದಯ ಪ್ರಜಾವಂತ ಸಜೇ ಮಹಿ ಏಕ ತಿರುದ್ರ ಭಾಗ ಸಹಸ್ರಾಮಿಕ ಜಾತಂ ಜುಗ್ವಾರಿತ ಹೈ ರುದ್ರ ಭಾಗ ಆಗುತ್ತೆ ಪಶು ಅವರದ್ರ ಮಧ್ಯ ಪಶುಪತಿ ಮಂತ್ರಿ ಅಂಬಗಂಬ ಜಥಾನೋ ಬಸ್ಸಾನ ಸ್ತ್ರೀ ಸ್ತ್ರೀಯಾನ ವ್ಯವಸಾಯ ವೇಗ ಜಮಸಿ ವೇಗ ಜಂಗ ಸ್ವಾಯಿ ಪ್ರಭು ವೇಗ ಜಂಬಾಸುಕಂ ವೇಗ ಐಮೇಖ್ಯ
ത്രയായുഗ്രാഹ്മാ ജുദ്ദേ ജുദ്ദേ വികുദ്രാ